ಸಿ ಹೊಸ ಅವ್ರದನ್ಕ ಹೋಗ್ಬೇಕ ಆ ನಿಯದೇ ಪರಾಯ್ಗನ ದಮ್ಸಾ ಸಂದರ ಇಲ್ಲ ಒಂದೇ ಓರು ಗ್ಯಾತು ಸಿ ಕಾಲ ತರಫ ಸರ್ಚಿದಾಗಾರು ಸಾ ಪ್ರೋಗ್ರಾಮ್ ಕೆ ಬೋ ಮಜಾ ತು ಸಿದಾಗ ಸಾಥ್ ಮುಲ್ ಕರ್ತಿಯಾ ಟಿಕ್ಟರ್ ಚೇ ತೀಸ ಪೋರಿವಿ ಕಮಾಲ್ ಇ ಜರ ಖೇಲ ನಜಿ ಯೇ ಮೋ ಖೋಜ್ ಮಶೆ ಚೇ ಬಿಲ್ಕುಲ್ ತೋ ದೇ ಬರಾ ಸ್ಪೆಷಲ್ ಆಜ್ ಯೇ ಅದಮ್ ಸಾಜ್ ಸಮ್ರ ಹಾಜ್ ಪೇನ್ ಮಿ ನವಾಲ್ ದಿ ಚೀ ಚೋಲೋ ದೇ ಪೋರಾ ಸದಾಗ ಚೇ ಏ ವಾ ಸಂದರ ಹೈ

ಬಿಲ್ ಕಲ್ದೆ ಅವ್ರ ದಿನ ಕಾಲ್ಸ್ ಅರ್ರ ಒಂದು ಇವು ಕಲರ್ ಫಲ್ಲಿದ ಹೋಗ್ತಾ ಮಿಸ್ತಾರ ಸೊ ಹೋಗ್ತಾ ಇಪ್ಪ ಲಾಯನ್ ಬಂದೆ ಖಬರ್ ಇರ್ತಾರ ಕೈ. ಅಸ್ಸಲಾಮ್ ಅಲೈಕುಮ್ ಜಿ ಸು ಖಬರ್ ಕೇದಿಕ್ಕೆನ್ ಜಿನ ಹಲೋ ಹಲೋ ಅವಸ್ ದೇ ಖರೋಗ್ತಾ ಇದ್ದೀರ ಅವಸ್ ದೇ ಸರ ಗಾಡ್ ಹೊಡ್ದೆ ಅವ್ದು ಸರ ಟೈಮ್ ಶಾರ್ಟ್ ಆಯ್ತು.